ಸರ್ವಾಂಗಂ ಸ್ವಪ್ನೆ ಜಾಗರಣೆ ಸದಾ ಪ್ರಜಾ ಪಾತು ಪ್ರಿಯತಿ ಪಾದು ಪನ್ನೌ ಚ ಚಂಡಿಕಾ ದಕ್ಷಿಣೆ ಪತ್ರಿಕಾದಿ ಚ ನೇರಿತ್ಯಾಂ ಚ ಮಹೇಶ್ವರಿ ವಾರುಣ ಪಾತು ವಾರಾಹಿ ವಾಯುವ್ಯಾಂ ಸರ್ವ

ಸಹಸ್ರಂ ನಾರಿರ್ಪಾಶಿ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇನ್ ನಿತ್ಯಂ ಆಯುಃ ಕಾಮಾರ್ಥಂ.

ಸ್ಕಂದೋಪಾದು ಸನಿಶ್ಚಯ ಕರೋ ಪಾದು ಶುಭ ಪ್ರದ ವಕ್ಷ ಪಾದು ಯಮ ಪ್ರಾದ ಕುಕ್ಷೇ ಪಾದು ವಸಿ ನಸ್ತದ ಆ ಇಂದ್ರ ಪದೇ ಪಾದು ಮಂದ

ಸ್ಥಿತಂ ಸರ್ವರೋಗಹರಂ ಚೈವ ಸರ್ವಸಂಪತ್ಪ್ರದಂ ಶುಭಂ ಭುಕ್ತಿ ಮುಕ್ತಿಪ್ರದಂ ನೃಣಾಂ ಸರ್ವಸೌಭಾಗ್ಯವರ್ಧನಂ ಋಣಬಂಧ ವಿಮುಕ್ತಿ

ವಿಚಾರೋ ನಾಸ್ತಿ ವೇದೇಶ ಗ್ರಹಣೇಶಿ ಮನೋರ್ಮಣೆ ಮಂತ್ರ ಗ್ರಹಣ ಮಾತ್ರೇಣ ವಿಷ್ಣು ತುಲ್ಯೋ ಭವೀ ನರಃ ಮಲ್ಲಕ್ರಂ ಸದಾ ಪಾತು ಓಂ ದುರ್ಗಾಯೈ ನಮೋಸ್ತುತಃ.